0: അപ്പേ ഓയനയെ പാടെ ഷോർട്ടി വാസ്കോ ടി വി പോക്കര ഇടവ് നിക്ക ഹത്താർമ സൗത്ത
1: ഗൈ ബൈലേലെ വാസ്കോ ടി വി പോക്കനോനി ഭിത്തി ആഫ്നെ ടി വി ബിഗ്രിയോ അനി ബനൗന ജന ലാഗി കൊടി ബനൗന പുക്കാ ഉലട്ട ഓയന
0: ചിന്താ ഗർന്നു പർച്ച ത സദര മുഖാം ചരിക്കോട് ബാട ചരി ഘ്യാങ് ജാനെ ബാട്ടമാ രേക്കോ ആമ്രൈ ചൌധരി ഇലക്ട്രോണിക്സ് മാ ലൈ ജാന ത്യാ ത തിമ്രോ ബിഗ്രേക്കോ ടിവി മാത്ര ഹൈന കി മൊബൈൽ ഘടി സബൈ പനി ആൽസർനി സക്കി ഗർന്നി
1: ഏ ഓരെ ತೀಸು ಬಾಯ್ ಮನಿ ತೀತೆ ತೀರ ಲಾಗಿ ಆಲ್ಸು ನೀ ಒಯ್ನ
2: ಅವ ಅವನು ಹಾಮ್ರೆ ಚೌಧರಿ ಇಲೆಕ್ಟ್ರೋನಿಕ್ಸ್ ಮಾ 32 ಇಂಚ್ ದೇಖಿ ಮಾಥಿಕೊ ಎಲ್ಇಡಿ ಕಿಂದಾ ದಿಸ್ ಹೋಮ್ ಸಿಪಿ ಮಾ
3: ಎಹಾ ಫೇಸ್ ಡಿ ಫೇಸ್ ಎಲ್ಇಡಿ ಎಲ್ಸಿಡಿ ಟಿವಿ ಮೊಬೈಲ್ ಸೌಂಡ್ ಸಿಸ್ಟಮ್ ಸುಪೋರ್ಟ್ ಮೂಲ್ಯ ಮಾ ಪಾವನು ಕಾ ಸಾಥಿ ಸಭಿ ಪ್ರಕಾರ ಕಾ ಟಿವಿ ಮೊಬೈಲ್ ಅನ್ಯ ಇಲೆಕ್ಟ್ರೋನಿಕ್ ಸಾಮಾನ್ ಹರು ಮರ್ಮತ್ ಕರಿಂಥ ಇಸ್ಕಾ ಸಾಥಿ ವಿವಾಹ ಗೋಷ್ಠಿ ಸೆಮಿನಾರ್ ವ್ರತ ಬಂಧ ರ ಅನ್ಯ ಕಾರ್ಯಕ್ರಮ ಕಾ ಲಾಗಿ ಸೌಂಡ್ ಸಿಸ್ಟಮ್ ಭಾಡಾ ಮಾ ಪನಿ ಪಾಇಂಥ
2: ಟಿವಿ ಮೊಬೈಲ್ ರ ಅನ್ಯ ಇಲೆಕ್ಟ್ರೋನಿಕ್ ಸಾಮಾನ್ ಮರ್ಮತ್ ಕರ್ನಿ ಟ್ರೇನಿಂಗ್ ಕೋ ಪನಿ ಸುವಿಧಾ यसमा विशेष गरी पाँच जनाको समूह बनाएर आएमा एकजनालाई छुटको पनि व्यवस्था गरिएको छ।
4: प्रोप्राइटर नरेन्द्र चौधरी, चौधरी इलेक्ट्रोनिक्स चरीको चरीख्याङ। थप जानकारीका लागि सम्पर्क नम्बर 9844391042 र 9844061814।
5: हो हाम्रो रेडियो 103.4 मेगाहर्ज।